ಡಾಕಡೆ ತಕ ದುಮ್ ಕೆಡೆ ತಕ ದುಮ್ ಕೆಡೆ ತಕ ದಿಗನ್ ಕ್ರಾನ್ ಜಾರಿ ದಾರಿ ದಾ ಕ್ರಾನ್.